ಸುಮಿತ್ರಾನಾಭವೋಷಧಗಸ್ತಂತು ದುರ್ಮಿತ್ರಾ ತಸ್ಮೈ ಭೂಯಾತು ಆಪಸ್ಸರ್ವಸ್ಯ ಭೇಷಜೇಹಿ ತಾಸ್ತೆ ಕುಣ್ವಂತು ಭೇಷಜಂ ಆಪೋಹಿಷ್ಠಾಮಯೋಭವಸ್ತಾನ ಭೂರ್ಜೇತ ಧಾತನ ಮಹೇರನಾಗಚಕ್ಷಸೇ ಯೋವಸ್ಯವತ ಮೋರಸಸ್ತಸ್ಯ ಭಾಜಯ ಚೇಹನ ಉಸಿತೀರಿವ ಮಾತರ ತಸ್ಮಾ ಅರಂಗಮಾಮ ಭೋಯಸ್ಯ ಕ್ಷಯಾಗಜಿನ್ಮಥಾ